ಮಾಧ ಮಾಧ ಗಮ ಸಗ ಮ ಸಗ ಮ ಸ ಮ ಸಗ ಲಿ ಸ ಧ ನಿ ಧ ಮ ಗ ಮಾಧ ಗಮ ಧ ನಿ ಮಾಧ ನಿ ಗಮ ಧ ಗಮ ಧ ನಿ ಧ ನಿ ಮಾಧ ಮಾಧ ಗಮ ಸಗ ಮ ಸಗ ಮ ಸ ಮ ಮ ಸಗ ಲಿ ಸ ಧ ನಿ ಧ